0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳಿ, ಮೊದಲ ಹಾಡಾಗಿ ಬರುತ್ತಿದೆ ಕಾಯೇ ಶ್ರೀ ಕಮಲಾಲಯೇ. ಹಯವದನ ವ್ಯಾಸರ ರಚನೆ ಇದು. ಮಾಧವಗುಡಿ ಸ್ವರ ನೀಡಿದ್ದಾರೆ. ಡಿಯರ್ ಲಿಸ್ನರ್ಸ್, ಇನ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ದ ಫಸ್ಟ್ ಸಾಂಗ್ ಕಾಯೇ ಶ್ರೀ ಕಮಲಾಲಯೇ, ಎ ಕಾಂಪೋಸಿಷನ್ ಆಫ್ ಹಯವದನ ವ್ಯಾಸ, ಪ್ರೆಸೆಂಟೆಡ್ ಬೈ ಮಾಧವಗುಡಿ.

ಕೆಜಿ ಕನಕಲಕ್ಷ್ಮಿ ಅವರ ಸ್ವರದಲ್ಲಿ ಡಿವಿಜಿ ಅವರ ಈ ರಚನೆ ಕೇಳೋಣ, ವನಸುಮದೊಡೆನ್ನ ಜೀವನವು. ಲೆಟ್ ಅಸ್ ಲಿಸನ್ ಟು ಕೆಜಿ ಕನಕಲಕ್ಷ್ಮಿ ಪ್ರೆಸೆಂಟಿಂಗ್ ಡಿವಿಜಿಸ್ ಕಾಂಪೋಸಿಷನ್ ವನಸುಮದೊಡೆನ್ನ ಜೀವನವು.

ಕನಕದಾಸರ ರಚನೆ ಕೇಳಿ. ನೇಮವಿಲ್ಲದ ಹೋಮವೇ ತಕ್ಕಯ್ಯ, ಆರ್ ಸುಚೇತನ್ ಹಾಡಿದ್ದಾರೆ. ಲಿಸನ್ ಟು ಕನಕದಾಸಸ್ ಕಾಂಪೋಸಿಷನ್ ನೇಮವಿಲ್ಲದ ಹೋಮವೇ ತಕ್ಕಯ್ಯ ಇನ್ ದ ವಾಯ್ಸ್ ಆಫ್ ಆರ್ ಸುಚೇತನ್.

ಸಂಗೀತ ಆರ್ ಕಾಕಂಡಿಕಿ ಹಾಡಿದ್ದಾರೆ. ಸಣ್ಣ ಬಡತಿ ಗಣಪಕ್ಕ ಅವರ ರಚನೆ. ಊಟಕ್ಕೆ ಬಂದವರೆಲ್ಲ ಲಿಸನ್ ಟು ಸಂಗೀತ ಆರ್ ಕಾಕಂಡಕಿ ಪ್ರೆಸೆಂಟಿಂಗ್ ಸಣ್ಣ ಬಡತಿ ಗಣಪಕ್ಕಾಸ್ ಕಾಂಪೋಸಿಷನ್ ಊಟಕ್ಕೆ ಬಂದವರೆಲ್ಲ.

ಡಂಗುರವಾ ಸಾರಿರಯ್ಯ, ಇದು ಪುರಂದರದಾಸರ ರಚನೆ. ದನಿ ನೀಡಿದ್ದಾರೆ ರೂಪಾ ಹಾಗೂ ದೀಪಾ ಸಹೋದರಿಯರು. ಲಿಸನ್ ಟು ಡಂಗುರವಾ ಸಾರಿರಯ್ಯ, ಎ ಕಾಂಪೋಸಿಷನ್ ಆಫ್ ಪುರಂದರದಾಸ ಇನ್ ದ ವಾಯ್ಸ್ ಆಫ್ ರೂಪಾ ಅಂಡ್ ದೀಪಾ ಸಿಸ್ಟರ್ಸ್.

ನರಸಿಂಹನಾಯಕ್ ಸ್ವರದಲ್ಲಿ ಕೇಳೋಣ ಈ ರಚನೆ, ಎಚ್ಚೆತ್ತು ಇರು ಕಂಡ್ಯ ಮನವೇ. ಲೆಟ್ ಅಸ್ ಲಿಸನ್ ಟು ನರಸಿಂಹನಾಯಕ್ ಪ್ರೆಸೆಂಟಿಂಗ್ ದಿಸ್ ಕಾಂಪೋಸಿಷನ್, ಎಚ್ಚೆತ್ತು ಇರು ಕಂಡ್ಯ ಮನವೇ.

ಸದಾಶಿವ ಬ್ರಹ್ಮೇಂದ್ರ ರಚನೆ ಬಿಬರೇ ರಾಮರಸಂ ಈಗ ಕೇಳಿ. ಲಿಸನ್ ಟು ಸದಾಶಿವ ಬ್ರಹ್ಮೇಂದ್ರಾಸ್ ಕಾಂಪೋಸಿಷನ್ ಬಿಬರೇ ರಾಮರಸಂ.

ಡಾಕ್ಟರ್ ಆರ್ಕೆ ಶ್ರೀಕಂಠನ್ ಮತ್ತು ತಂಡದವರಿಂದ ವಿಜಯದಾಸರ ರಚನೆ ಕೇಳೋಣ, ಅಂತರಂಗದ ಕದವು. ಲೆಟ್ ಅಸ್ ಲಿಸನ್ ಟು ಡಾಕ್ಟರ್ ಆರ್ಕೆ ಶ್ರೀಕಂಠನ್ ಅಂಡ್ ಕೋರಸ್ ಪ್ರೆಸೆಂಟಿಂಗ್ ವಿಜಯದಾಸ ಕಾಂಪೋಸಿಷನ್ ಅಂತರಂಗದ ಕದವು.

0: ಪ್ರಿಯ ಕೇಳುಗರೆ, ಇಂದಿನ ಭಕ್ತಿ ಸಂಗೀತ ಕಾರ್ಯಕ್ರಮ ನೀವು ಕೇಳಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ದ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ಯು ಎಂಜಾಯ್ಡ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಅರ್ಚನಾ ಎ ಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಂಜನಾ. ಇವತ್ತಿನ ಈ ತರಗತಿಯಲ್ಲಿ ಮತ್ತೆ ಹೊಸ ಒಂದು ಚರಣವನ್ನು ಕಲಿಬೇಕು.
2: ಸರಿ ಮ್ಯಾಮ್.
3: ಅದಕ್ಕಿಂತ ಮೊದಲು ನಾವು ಹಿಂದಿನ ತರಗತಿಯಲ್ಲಿ ಏನೇನು ಕಲ್ತಿದ್ವೋ ಅದನ್ನೆಲ್ಲ ಒಂದ್ಸರಿ ಅಭ್ಯಾಸ ಮಾಡಬೇಕು. ಮತ್ತು ಮುಖ್ಯವಾಗಿ ನಾನು ಇನ್ನೊಂದು ಹೇಳೋದೇನೆಂದರೆ, ಇದರೊಳಗೆ ತಂಬೂರಿ ಒಂದು ಪಂಚಮವನ್ನು ನಿಷಾದ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಪಂಚಮ ವರ್ಜ್ಯ ಇರೋದ್ರಿಂದ ಈ ರಾಗದಲ್ಲಿ
2: ಸೋಹನಿ
3: ರಾಗ ಇರೋದ್ರಿಂದ ನಾವು ಅದನ್ನು ತಂಬೂರಿ ಒಂದು ಸ್ಟ್ರಿಂಗ್ ಇರುತ್ತಲ್ಲ ಅದನ್ನು ನಿಷಾದಕ್ಕೆ ಟ್ಯೂನ್ ಮಾಡ್ಕೋಬೇಕಾಗತ್ತೆ. ಈಗ ಮೊದಲನೇದು ಪಲ್ಲವಿ ಮತ್ತು ಮೊದಲನೇ ಚರಣವನ್ನು ಹೇಳಿಬಿಟ್ಟು ಹೊಸ

0: ಮೊದಲನೇ ಒಂದು ಚರಣವನ್ನ ಏನಂತ ಬರ್ಕೊಂಡಿದ್ದೀರಾ ಅಂಜನ, ಹೇಳಿ ಮೊದಲನೇ ಚರಣ ಏನ್ ಬರ್ದಿದ್ದೀರಾ ನೀವು?
1: ಬುದ್ಧಿಯ ಪ್ರೇರಿಸೆ ಪ್ರದ್ಯುಮ್ನನ ಸತಿ ಕದ್ದ ಮಜಾಲಯೆ ಭದ್ರ ಶರೀರೆ.
0: ಓಕೆ, ಕರೆಕ್ಟ್, ಅದನ್ನ ಹೇಳ್ತೀನಿ. ಕದ್ದ ಮಜಾಲಯೆ ಭದ್ರ ಶರೀರೆ ಹೇಳ್ತೀನಿ ಈಗ. ಮೊದಲನೇ ಒಂದು

0: ಸರಿ, ನನಗೆ ಗೊತ್ತಾಗಿದೆ ಮೊದಲನೇ ಚರಣ ಮತ್ತೆ ಪಲ್ಲವಿ ಗೊತ್ತಾಗಿದೆ, ಈಗ ಎರಡನೇ ಚರಣ ಹೇಳ್ತೀನಿ ಬರ್ತ್ಕೋ.
1: ಸರಿ.
0: ಇಂಗಡಲಾತ್ಮಜೆ
1: ಇಂಗಡಲಾತ್ಮಜೆ
0: ಅಂಗನೆ
1: ಅಂಗನೆ
0: ಕುಲಮಣಿ ಅಂಗನೆ ಕುಲಮಣಿ
1: ಕುಲಮಣಿ
0: ಕುಲಮಣಿ
1: ಇಂಗಡಲಾತ್ಮಜೆ ಅಂಗನೆ ಕುಲಮಣಿ
0: ಕುಲಮಣಿ ರಂಗನ
1: ರಂಗನ
0: ಪದ
1: ಪದ
0: ಕಂಜ
1: ಪದ ಕಂಜ
0: ಭೃಂಗೆ
1: ಭೃಂಗೆ
0: ಸರೋರುಹೆ
1: ಸರೋರುಹೆ
0: ಸರೋರುಹೆ ಅಂತ ಹೇಳ. ಇಂಗಡಲಾತ್ಮಜೆ ಅಂದ್ರೆ ಒಂದು ಹಾಲಿನ ಸಮುದ್ರದಲ್ಲಿ, ಅಜೆ ಅಂತಂದ್ರೆ ಹುಟ್ಟು ಅಂತ ಅರ್ಥ, ಹಾಲಿನ ಸಮುದ್ರದಲ್ಲಿ ಹುಟ್ಟಿರುವಂತ ಒಂದು ಅಂಗನೆ ಹೆಂಗಸು ಅಂತ ಹೇಳ್ದಂಗೆ. ಅಂಗನೆ ಕುಲಮಣಿ ಅಂತಂದ್ರೆ ಎಲ್ಲ ಒಂದು ಹೆಂಗಸಿನ ಒಂದು ಸಮುದಾಯಕ್ಕೆ ಒಂದು ಭೂಷಣ ಅಂತ ಲಕ್ಷ್ಮೀದೇವಿಗೆ ಹೇಳಿದ್ದಾರೆ. ಸಮುದ್ರದಲ್ಲಿ ಹಾಲಿನ ಸಮುದ್ರದಲ್ಲಿ ಹುಟ್ಟಿರುವಂತ ರಂಗನ ಪದಕಂಜ ಅಂದ್ರೆ ವಿಷ್ಣು, ರಂಗ ಅಂದ್ರೆ ವಿಷ್ಣುವಿನ ಪಾದ ಕಮಲದ ಭೃಂಗಳಾಗಿ ಅಲ್ಲಿ ವಿಹಾರ ಮಾಡ್ತಿರುವಂತವಳು ಅಂತ. ಯಾವಾಗ್ಲೂ ಪಾದ ಕಮಲಗಳನ್ನೇ ಅಂತ ಭೃಂಗ ಥರ ಅಂತ ಅಂದ್ರೆ ಅವಳು ಪಾದ ಸೇವೆ ಮಾಡ್ತಾಳೆ ಅಂತ ಹೇಳೋದು ಅವ್ರ ತಾತ್ಪರ್ಯ ಅಷ್ಟೇ, ವಿಷ್ಣುವಿನ ಪಾದ ಸೇವೆ ಮಾಡ್ತಾಳೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇನ್ನೊಂದು ಇದ್ರೊಳಗೆ ಹೇಳಬೇಕು ಅಂದ್ರೆ ಈ ದಾಸರು ಅಂತ ನಾವೇನ್ ದಾಸ ಸಾಹಿತ್ಯ ಅಂತ ಏನ್ ಹೇಳ್ತೀವಿ, ದಾಸ ಅನ್ನುವಂತ ಈ ಪದ ಮೊದಲು ಹುಟ್ಟಿರೋದೇ ಲಕ್ಷ್ಮೀದೇವಿಯಿಂದ ಅಂತ ಹೇಳ್ತಾರೆ. ವಿಷ್ಣುವಿನ ದಾಸ್ಯತ್ವ ಮೊದಲು ಯಾರಿಗೆ ಬರುತ್ತೆ ಅಂದ್ರೆ ಲಕ್ಷ್ಮೀದೇವಿಯಿಂದ ಸ್ಟಾರ್ಟ್ ಆಗತ್ತೆ. ಅವಳೇ ಒಂದು ವಿಷ್ಣು ಸೇವೆ ಮಾಡೋದು, ದಾಸ್ಯ ಮಾಡೋದು, ಎಲ್ಲ ಮಾಡೋದು ಅವಳೇ ಅಂತೆ. ಅವಳಿಂದ ಬೇರೆ ಎಲ್ಲ ದೇವತೆಗಳವರೆಗೂ, ದಾಸರವರೆಗೂ, ಆಮೇಲೆ ನಮ್ಮಂಥ ಜನರವರು, ಸಾಮಾನ್ಯರು, ನಾವೆಲ್ಲ ಭಕ್ತಿ ಅದು ಒಂದು ದಾಸ್, ಆ್ಯಕ್ಚುಲಿ ದಾಸ್ಯ ಅದು ಭಕ್ತಿ ಅಂದರೆ. ಅದನ್ನ ಮೊದಲನೇ ವಿಷ್ಣುವಿನ ಮೊದಲನೇ ದಾಸರು ಯಾರು ಅಂದ್ರೆ ಲಕ್ಷ್ಮೀದೇವಿ ಅಂತ ಯಾವಾಗ್ಲೂ ಇದೆ ದಾಸ ಸಾಹಿತ್ಯದಲ್ಲಿ. ಅದನ್ನ ಇವರು ಇಲ್ಲಿ ನಮಗೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ, ರಂಗನ
1: ತೋರಿಸ್ಕೊಟ್ಟಿದ್ದಾರೆ,
0: ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ರಂಗನ ಪದ ಕಂಜ ಭೃಂಗೆ ಸರೋರುಹೆ ಅಂತ, ಯಾಕಂದ್ರೆ ಲಕ್ಷ್ಮಿ ಮಾಡುವಂತ ದಾಸ್ಯದ ಎಲ್ಲಾ ಸೇವೆಗಳನ್ನ ನಾವು ಇನ್ನೊಂದು ಒಂದು ಇದ್ರೊಳಗೆ ನೋಡಬಹುದು. ಯಾವುದು ಅಂದ್ರೆ ಏನು ಧನ್ಯವಳು ಲಕ್ಷ್ಮಿ ಅಂತ ಒಂದು ಪುರಂದರದಾಸರು ಹಾಡಿದೆ, ಅದು ಅದರಲ್ಲಿ ಏನ ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಯಾವ ರೀತಿ ಲಕ್ಷ್ಮಿ ವಿಷ್ಣುವಿನ ಸೇವೆಗೈತಾಳೆ, ದಾಸ್ಯತ್ವ ಇದೆ ಅಂತ ಗೊತ್ತಾಗತ್ತೆ ಅದರೊಳಗೆ. ಅದೇ ರೀತಿ ಇಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ, ರಂಗನ ಒಂದೇ ಒಂದು ಲೈನ್ ನಲ್ಲಿ ಹೇಳಿದ್ದಾರೆ, ರಂಗನ ಪದ ಕಂಜ ಭೃಂಗೆ ಸರೋರುಹೆ ಅಂತ ಹೇಳಿದ್ದಾರೆ. ಇದನ್ನ ನಾವಿವತ್ತು ಕಲಿಯೋಣ, ಈ ಒಂದು ಸ್ಟ್ಯಾಂಜ ಬರ್ಕೊಂಡಾಯ್ತಾ? ಇಂಗಡಲಾತ್ಮಜೆ ಅಂಗನೆ ಕುಲಮಣಿ. ಓಕೆ.

0: ಅದು ಕೂಡ ಮಾಡ್ಬೋದು. ಗಮದನಿ ಸಾ ಅಂತ ಮಾಡ್ಬೋದು, ಇಲ್ಲ ಭೃಂಗೆ ಸರೋರು ಹೇ ಅಂತ ನಿಲ್ಕೋಬೋದು. ಯಾಕಂದ್ರೆ ಮೊದಲನೇ ನಾವು ಚರಣದಲ್ಲಿ ಭದ್ರ ಶರೀರೇ ಅಂತ ಮಾಡಿವಲ್ಲ, ಅದೇ ರೀತಿ ನಾವಿಲ್ಲಿ ಭೃಂಗೆ ಸರೋರು ಹೇ ಅಂತ ಕೂಡ ಮಾಡ್ಕೋಬಹುದು.
1: ಸರಿ,

ಕರೆಕ್ಟ್. ಮೇಲಿನ ಸ ಎಕ್ಸಾಕ್ಟಾಗಿ ಸ ಬರಬೇಕು. ಸ ಮೇಲಿನ ಸ ಸರಿಯಾಗಿ ನಿಮಗೆ ಅಲ್ಲಿ ನಿಂತರೆ ನಿಮಗೆ ಉರ್ದು ಶ್ರುತಿ ತಪ್ಪುವಂತಹ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸ ಪ ಸ ಮೂರು ನಮಗೆ ಸ್ಟೇಷನ್ಸ್ ಇದ್ದಂಗೆ ಅಲ್ವಾ, ಸರಿಯಾಗಿ ಅಲ್ಲಿ ನಮ್ಮ ಶ್ರುತಿ ಸರಿಯಾಗಿದ್ರೆ ಉಳಿದೆಲ್ಲ ಸ್ವರಗಳು ಸರಿ ಇರ್ತವೆ. ಓಕೆ,

0: ಈಗ ಇಂಗಳಲ ಆತ್ಮಜೆ ಇದನ್ನ ಇನ್ನೊಂದ್ಸರಿ ಹೇಳ್ಬಿಡೋಣ, ಸ್ವಲ್ಪ ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ಆಗ್ಬಿಡತ್ತೆ.
1: ಇಂಗಡಲಾತ್ಮಜೆ
0: ಇದನ್ನ ಚೇಂಜಸ್ ಚಿಕ್ಕ ಚಿಕ್ಕ ಏನೇನು ಚೇಂಜಸ್ ಮಾಡ್ಬೋದು, ಇಲ್ಲ ಗಮಕ ಥರ ಏನಾದರೂ ಅದನ್ನ ಸ್ವಲ್ಪ ನಾನು ಮಾಡ್ತಾ ಇರ್ತೀನಿ, ನೀನು ನೋಡ್ಕೊಂಡು ಇಟ್ಕೋ, ಮತ್ತೆ ಆಮೇಲೆ ಅಭ್ಯಾಸ ಮಾಡಿಕೊಂಡು ಇದು ಮಾಡ್ಕೋಬಹುದು.
1: ಆಯ್ತು.

0: ಇಲ್ಲ ಇಲ್ಲ ಬರ್ತಾ ಇಲ್ಲ, ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಬರುತ್ತೆ.
1: ಸರಿ,
0: ನಿಧಾನವಾಗಿ ಅಭ್ಯಾಸ ಮಾಡಿದ್ರೆ ಅದು ಅವು ನಮ್ಮ ಗಂಟಲಲ್ಲಿ ಅವು ಫಿಕ್ಸ್ ಆಗಿಬಿಡ್ತವೆ.
1: ಸರಿ,
0: ಅಭ್ಯಾಸ ಮಾಡಿ ಮಾಡಿ ಮಾಡಿ ಫಿಕ್ಸ್ ಆಗಿ ನಾವು ಎಲ್ಲಿ ಬೇಕೋ ಅಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಹಿಂಗೆ

0: ಇದು ಎರಡನೇ ಒಂದು ಚರಣ ಮುಗೀತು ಇವತ್ತು. ಇವತ್ತು ಇಷ್ಟು ಸಾಕು, ಮತ್ತೆ ಉಳಿದಿರೋದು ಇನ್ನೂ ಒಂದು ಚರಣನ ನಾವು ಮುಂದಿನ ಒಂದು ತರಗತಿನಲ್ಲಿ ಅಭ್ಯಾಸ ಮಾಡೋಣ.
1: ಸರಿ ಮ್ಯಾಮ್, ನಮಸ್ಕಾರ, ಧನ್ಯವಾದಗಳು.
0: ನಮಸ್ಕಾರಮ್ಮ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಏಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
4: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನವನ್ನು ಕೇಳಲಿದ್ದೀರಿ. ಕೇಳಿ ರಾಗ್ ಖಮಾಜ್.
5: ಲಿಸನ್ ಟು ಹಿಂದೂಸ್ತಾನಿ ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ, ರಾಗ್ ಖಮಾಜ್.

0: ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನ ಕೇಳುತ್ತಿದ್ದೀರಿ. ತಬ್ಲಾ ಸಾಥ್ ನೀಡಿದವರು ಎಸ್ವಿ ಪಟವರ್ಧನ್. ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನರಾವ್ ಜೋಶಿ. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಎಸ್ ವಿ ಪಟವರ್ಧನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಶ್ಯಾಮ್ ಕಲ್ಯಾಣ್.

0: ಇದುವರೆಗೆ ಪಂಡಿತ್ ಗಜಾನನ ರಾವ್ ಜೋಶಿ ಅವರಿಂದ ರಾಗ್ ಶ್ಯಾಮ್ ಕಲ್ಯಾಣ್ ಕೇಳುತ್ತಿದ್ದೀರಿ. ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್ ಹಾಗೂ ರಾಗ್ ಖಮಾಚ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀ ಶೇಷಗಿರಿ ಹಾನಗಲ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್.
2: This program is the contribution of Akashwani Dharwad. Anytime Indian music.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಪದ್ಮಿನಿ ವಿಎನ್ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ನೀಡಿದ್ದಾರೆ ಸುನಿಲ್ ಸುಬ್ರಹ್ಮಣ್ಯ, ಮೋರ್ಚಿಂಗ್ ಸಹಕಾರ ಲಕ್ಷ್ಮೀನಾರಾಯಣ ಜಿ. ಕಾರ್ಯಕ್ರಮದ ಆರಂಭದಲ್ಲಿ ಪದ್ಮಿನಿ ವಿಎನ್ ಅವರು ಪ್ರಸ್ತುತಪಡಿಸುತ್ತಿದ್ದಾರೆ ಮುತ್ತಯ್ಯ ಭಾಗವತರ್ ಅವರ ಕೃತಿ ಸನ್ನು ತಾಂಗ ಶ್ರೀ. ವಸಂತರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಕೇಳಿ ಸನ್ನು ತಾಂಗ ಶ್ರೀ. ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ದಿಸ್ ಪ್ರೋಗ್ರಾಂ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ಪದ್ಮಿನಿ ವಿಎನ್. She is accompanied on the mridangam by Sunil Subramanya and on the marching by Lakshmi Narayana ji. In the beginning, Padmini Vien presents Sannu Tanga Shri, a composition of Muttayya Bhagavathar, set to Vasantaraga and Adithala.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ವರದರಾಜಂ ಉಪಾಸ್ಮಹೇ, ಸಾರಂಗರಾಗ ರೂಪಕ ತಾಳ, ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಇದು. ನೌ ಲೆಟ್ ಅಸ್ ಲಿಸನ್ ಟು ವರದರಾಜಂ ಉಪಾಸ್ಮಹೇ, ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಇನ್ ಸಾರಂಗರಾಗ ಸೆಟ್ ಟು ರೂಪಕ ತಾಳ.

ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಪದ್ಮಿನಿ ವಿಎನ್ ಅವರು ಈಗ ಪ್ರಸ್ತುತಪಡಿಸುತ್ತಿದ್ದಾರೆ ಅಲಿವೇಣಿ, ಕುರುಂಜಿರಾಗ ಮಿಶ್ರ ಛಾಪುತಾಳದಲ್ಲಿ ಸ್ವಾತಿ ತಿರುನಾಳರ ರಚನೆ. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ಪದ್ಮಿನಿ ವಿಎನ್ ನೌ ಪ್ರೆಸೆಂಟ್ಸ್ ಅಲಿವೇಣಿ. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಇನ್ ಕುರುಂಜಿರಾಗ ಸೆಟ್ ಟು ಮಿಶ್ರ ಛಾಪುತಾಳ.

ಕೇಳುಗರೇ, ಪದ್ಮಿನಿ ವಿಎನ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ನೀಡಿದ್ದಾರೆ ಸುನಿಲ್ ಸುಬ್ರಹ್ಮಣ್ಯ. ಮೋರ್ಚಿಂಗ್ ಸಹಕಾರ ಲಕ್ಷ್ಮೀನಾರಾಯಣ ಜಿ. ಕಾರ್ಯಕ್ರಮದ ಕೊನೆಯಲ್ಲಿ ವಿದುಲಕು ಮೃಕ್ಕೆದ ಮಾಯಾ ಮಾಳವಗೌಳ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಪದ್ಮಿನಿ ವಿಎನ್. ಶೀ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಸುನಿಲ್ ಸುಬ್ರಹ್ಮಣ್ಯ ಆಂಡ್ ಆನ್ ದ ಮೋರ್ಚಿಂಗ್ ಬೈ ಲಕ್ಷ್ಮೀನಾರಾಯಣ ಜಿ. ಪದ್ಮಿನಿ ವಿಎನ್ ನೌ ಕನ್ಕ್ಲೂಡ್ಸ್ ಹರ್ ವೋಕಲ್ ರಿಸೈಟಲ್ ಬೈ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ವಿದುಲಕು ಮೃಕ್ಕೆದ. ದಿಸ್ ಇಸ್ ಇನ್ ಮಾಯಾ ಮಾಳವಗೌಳ ರಾಗ ಸೆಟ್ ಟು ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಿನಿ ವಿಎನ್ ಅವರ ಹಾಡುಗಾರಿಕೆ ಕೇಳಿದಿರಿ. ಮೃದಂಗ ಸಹಕಾರ ನೀಡಿದವರು ಸುನಿಲ್ ಸುಬ್ರಹ್ಮಣ್ಯ, ಮೋರ್ಚಿಂಗ್ ಸಹಕಾರ ನೀಡಿದವರು ಲಕ್ಷ್ಮೀನಾರಾಯಣ ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಪದ್ಮಿನಿ ವಿಎನ್. ಶಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಸುನಿಲ್ ಸುಬ್ರಹ್ಮಣ್ಯಂ ಆಂಡ್ ಆನ್ ದ ಮೋರ್ಚಿಂಗ್ ಬೈ ಲಕ್ಷ್ಮೀನಾರಾಯಣ ಜಿ. ದಿಸ್ ಕರ್ನಾಟಕ ಮ್ಯೂಸಿಕ್ ಪ್ರೋಗ್ರಾಂ ಈಸ್ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಹಾಡ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
1: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್, ರಾಗ್ ನಟ್ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಿಶ್ರ ಕಾಫಿ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. ಹೀಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಿಶ್ರ ಕಾಫಿ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಬಿ ನಾಗೇಂದ್ರಪ್ಪ ಅವರಿಂದ ಕ್ಲಾರಿನೆಟ್ ವಾದನ. ಪಕವಾದ್ಯದಲ್ಲಿ ವಯಲಿನ್ ಸಹಕಾರ ಎಸ್ ಶೇಷಗಿರಿರಾವ್, ಮೃದಂಗ ಎಂಎಸ್ ರಾಮಯ್ಯ. ಮೊದಲಿಗೆ ಪ್ರಣಮಾಮ್ಯಹಂ, ಮೈಸೂರು ವಾಸುದೇವಾಚಾರ್ ಅವರ ರಚನೆ, ಗೌಳರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಕ್ಲಾರಿನೆಟ್ ರಿಸೈಟಲ್ ಬೈ ಬಿ ನಾಗೇಂದ್ರಪ್ಪ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಸ್ ಶೇಷಗಿರಿರಾವ್, ಆನ್ ದ ಮೃದಂಗಂ ಎಂಎಸ್ ರಾಮಯ್ಯ. ಟು ಬಿಗಿನ್ ವಿತ್ ಪ್ರಣಮಾಮ್ಯಹಂ, ರಿಟನ್ ಬೈ ಮೈಸೂರು ವಾಸುದೇವಾಚಾರ್, ಸೆಟ್ಟು ಗೌಳರಾಗ ಆದಿತಾಳ.

ಬಂಟುರೀತಿ ತ್ಯಾಗರಾಜರ ರಚನೆ, ಹಂಸನಾದರಾಗ ಆದಿತಾಳ. ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಹಂಸಾನಂದರಾಗ ಆದಿತಾಳ ಬಂಟುರೀತಿ.

ಬಿ ನಾಗೇಂದ್ರಪ್ಪ ಅವರಿಂದ ಕ್ಲಾರಿನೆಟ್ ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಸ್ ಶೇಷಗಿರಿರಾವ್, ಮೃದಂಗ ಎಂಎಸ್ ರಾಮಯ್ಯ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ತ್ಯಾಗರಾಜರ ರಚನೆ ಮೀ ವಲ್ಲ ಗುಣದೋಷಮೇಮಿ. ಕಾಪಿ ರಾಗ ಖಂಡ ಚಾಪುತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಕ್ಲಾರಿನೆಟ್ ರಿಸೈಟಲ್ ಬೈ ಬಿ ನಾಗೇಂದ್ರಪ್ಪ. ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಎಸ್ ಶೇಷಗಿರಿರಾವ್ ಆನ್ ದ ಮೃದಂಗಂ ಎಂಎಸ್ ರಾಮಯ್ಯ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಕಾಪಿ ರಾಗ ಖಂಡ ಚಾಪುತಾಳ ಮೀ ವಲ್ಲ ಗುಣದೋಷಮೇಮಿ.

ತ್ಯಾಗರಾಜರ ಮತ್ತೊಂದು ರಚನೆ ರಾಮನೀಯಡ ಕರಹರ ಪ್ರಿಯರಾಗ ಆದಿತಾಳದಲ್ಲಿದೆ. ರಾಮನೀಯಡ ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ತ್ಯಾಗರಾಜ ಸೆಟ್ಟು ಕರಹರ ಪ್ರಿಯರಾಗ ಆದಿತಾಳ.

ವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ನಾಗೇಂದ್ರಪ್ಪನವರ ಕ್ಯಾರನೇಟ್ ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಎಸ್ ಶೇಷಗಿರಿರಾವ್, ಮೃದಂಗ ಎಂಎಸ್ ರಾಮಯ್ಯ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಕ್ಯಾರಿನೇಟ್ ರಿಸೈಟಲ್ ಬೈ ಬಿ ನಾಗೇಂದ್ರಪ್ಪ. ಹಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಸ್ ಶೇಷಗಿರಿರಾವ್ ಆನ್ ದ ಮೃದಂಗಂ ಎಂಎಸ್ ರಾಮಯ್ಯ. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಉಪಸೇತು ಆರ್ತ ಸ್ವದ್ವಸನ ಭೂಷಣ ಕೇಶಬಂಧ.
1: ಝಂಝೋಟಿ ರಾಗಂಲೋ ಕೃತಿ ವಿನ್ನಾರು.
2: ಯು ಜಸ್ಟ್ ಹರ್ಡ್ ಕಾಂಪೋಸಿಷನ್ ಇನ್ ರಾಗ್ ಝಂಝೋಟಿ.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಂಲೋ ಶ್ರೀ ಊತುಕಾಡು ವೆಂಕಟ ಕವಿ ರಚನಲು ವಿನ್ನಾರು. ಗಾನಂ ಕುಮಾರಿ ಬಿ ಲಲಿತ, ಶ್ರೀಮತಿ ಬಿ ಹರಿಪ್ರಿಯ, ಶ್ರೀ ಡಿ ಶೇಷಾಚಾರಿ. ನಿರ್ವಹಣ ಶ್ರೀ ಎನ್ ಎಸ್ ಶ್ರೀನಿವಾಸನ್.
2: ಯು ಆರ್ ಲಿಸ್ನಿಂಗ್ ಟು ಕಾಂಪೋಸಿಷನ್ಸ್ ಆಫ್ ಊತುಕಾಡು ವೆಂಕಟ ಕವಿ ರೆಂಡರ್ಡ್ ಬೈ ಕುಮಾರಿ ಬಿ ಲಲಿತ, ಶ್ರೀಮತಿ ಬಿ ಹರಿಪ್ರಿಯ ಅಂಡ್ ಶ್ರೀ ಡಿ ಶೇಷಾಚಾರಿ. ಕಂಡಕ್ಟೆಡ್ ಬೈ ಶ್ರೀ ಎನ್ ಎಸ್ ಶ್ರೀನಿವಾಸನ್.
1: ಮೀರು ವಿಂಟುನಾರು ಭಾರತೀಯ ಶಾಸ್ತ್ರೀಯ ಸಂಗೀತಾನ್ನಿ ನಿರಂತರಂ ಮೀ ಕಂದಿಂಚೇ ಪ್ರತ್ಯೇಕ ಸಂಗೀತ ಸ್ರವಂತಿ ರಾಗಂ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಂಲೋ ಶ್ರೀಮತಿ ಎಸ್ ವಸುಂಧರಾದೇವಿ ಗಾನಂ ವಿಂಟಾರು. ವಾದ್ಯ ಸಹಕಾರಂ ವಯಲಿನ್ ಪೈ ಶ್ರೀ ಎನ್ ಸಿ ಮಾಧವ್, ಮೃದಂಗಂ ಪೈ ಶ್ರೀ ಮುಳ್ಳಪೂಡಿ ಶ್ರೀರಾಮಮೂರ್ತಿ. ಇಪ್ಪುಡು ವಿನಂಡಿ ಕಾಂಭೋಜಿ ರಾಗಂಲೋ ಮೈಸೂರ್ ವಾಸುದೇವಾಚಾರ್ ರಚನ ಲಂಬೋದರ ಮವಲಂಬೆ ರೂಪಕ ತಾಳಂ.
2: ದಿಸ್ ಇಸ್ ರಾಗಂ 24/7, an exclusive Indian classical music channel. You will now listen to a Carnatic classical vocal recital by Shrimati S. Vasundhara Devi. She is accompanied on violin by Shri N. C. Madhav and on mridangam by Shri Mullapudi Sriramamurthy. Listen to Lambodara Mavalambe, a composition of Mysore Vasudevachar in Rag Kambhoji set to Rupak Tal.